ಸ್ಕೂಲ್ ಇಂದ ಪೌಂಡೇ ಅಕ್ಕನೆ ಬೇರೆ ಕಾಣುವೆ ಕೊಂಡಿ ಮೈ ಜೋ ಕೀತಿ ಹೋಯಿ ಮೈ ತುಮೇ ನಾ ರಹಿ ಕೋಯಿ ಜದೋಂ ಕಿ ಮೈ ಜೋ ಕೀತಿ ಹೋಯಿ ಮೈ ತುಮೇ ನಾ ರಹಿ ಕೋಯಿ ಅಲ್ಲಾ ಮೈನು ಕಸಮ ಕುರಾನೇ ಜೋಗಿ ಮೇರಾ ಈ ನಿಮಾನೇ ಏ ಜೋಗಿ ಮೇರಾ ಜೂಡ ಕಸಿರಾ ಏ